0: ನೀನೇ ಅಲ್ಲಿ ಅಲ್ಲ ಹೋತ
1: ಅನ್ಕೋಚದ ಹೇರದಲ್ಲಿ ರಾಗಾಲ ಮಾರ್ತಂಡಲ ತ್ಯಾವಿಳಲ
0: ಬರು ತುದಿ ತುಕಾರ ಮಹಾರಾಜಲ
1: ಕೈ ಬೋಲ್ ತುದಿ ಇಳಿಲ್ಲ
0: ಅರೆ ತುಕಾರಾಮ
1: ಕೈ ಅಲ್ಲ ದೇವ
0: ಈ ಅವಗಲೇ ಬಂದ್ ಕರ್
1: ಬಂದ್ ಕರ್ ಬಂದ್ ಕರ್ ಮಂಜಿ ಬಂದ್ ಕರ್
0: ಯಾವ ಹೇಳಲ ಈ ಸರಿ ಅವಗಮಾನೆ ಲೇಲಿ ತರ್ ತುಕಾರ ಮಹಾರಾಜ ಅವಗಮಾನೆ ಮಂಜಿ ಪಾಚವಾ ವೇದ ಆಹಿ ಬರ್ಕ
1: ಅನಾಗದಿ ತ್ಯಾವಿಳಲ
0: ಅಭಂಗಾಚ್ಯಾರಾಜಾ ಗುಣ ಧರ್ಮ ಮಾರ್ತಂಡ ಅಗದಿ
1: ಅಮ್ಮಗವಾಲಿ ಸ್ವಾಮಿ ಮಂದಿ
0: ತಾಕೊಂತೀರ.

0: ಸಪ್ರಂಗಿ ತೋಂಡಾದ್ ಮಾರ್ಲಿ ಹೊತ್ತಿ ಜ್ಞಾನೇಶ್ವರ ಅಜ್ಜ ಮೋರೇಶ್ವರ ಕಾಕನ್
1: ಕಣ್ಪಾಡ ಮಾರ್ಜಿ ಅಬರು ವೈಟ್ ಬಟ್ಲ ಜೀವಾಲ ಜ್ಞಾನೇಶ್ವರ ಮಾವಲಿಲ್ಲ
0: ಮನಸಾ ವಿಚಾರ ಕೇಳ ಧರ್ಮಿಸಾ ಸಂಚಾರ ಖಾಂದೆ ಊರಿಗೆ ಇಟ್ಲಾ
1: ಲಗ್ನ ರಡಾಯ್ಲಾ ಆಗದಿಂದ ಡೋಳತ್ನ ಧಾರ ಲಗ್ನ ತ್ಯಾ ಗಳಾಯ್ಲ
0: ಅನಂದಿ ವಾಟಲಿ ಮಾವಲಿ ಚಲ್ಲಲಿ ಹೊತ್ತಿ
1: ಅನಂತ ವೇಳಲಾ
0: ಎವಡ್ಯಾತ್ ಮೋರ್ಚಾ ಬಾಜುಲಾ ಆಗದಿ ಯಾ ನದಿವರ್ ಕಾಯ್ ಝಾಲವತ
1: ಕಾಯ್ ಝಾಲತ ದೇವ
0: ಹಾ ಬಾರ ಬ್ರಾಹ್ಮಣಾಚಿ ಮುಲ
1: ಆಗದಿ ಕೇಳ ಲಗ್ನ ತಿ ಕೇಳ ಆಗದಿ ಪಟ್ಟಂಗ್ಲಾಲ
0: ಮುಲ ನೀ ಪಾಯ್ಲ ಹೊತ್ತು ಜ್ಞಾನೇಶ್ವರನ
1: ಸ್ವತಃ ಮೋರಿಸುರ್ ಕಾಕ ಬಂತು ಕಾಯ್ ಬಾಳಲ
0: ಅರೆ ಬಾಳ ಹೋಯ ವೇಳಲ
1: ಕಾಯ್ ಬರ್ತಾರೆ ಹೇಳೋ
0: ಅಮೃತೋ ಬಾಗದಿ ನಾನಲ್ಲ ಮಾರಾ ಖೋಡ್ ಮೋಡ ಹಚ್ಚಿ ಪರದ ನದಿವರ ಆಲ ನಾಯ್ ಪಾಯ್ಸಿ
1: ಹನೂನ್ ಮಾರನ್ ಬೇದಂ ಕೇಳ ಪಾಯ್ಸಿ ಯಾ ನಾನಲ್ಲ ಬರಿಕ
0: ಮುಟ್ಟ ಮನ್ಸ ನಾಲ್ ಮುನಲ ಅವ್ಕ ಅವ್ಕ ಸಸ ಇಲ್ಲ
1: ಸ್ವತಃ ಮಾತರೆ ಜಾಯ್ಕಿಲ್ಲ ಬರುಬರು ಬಾಳ ಪಳದ ಹೋಗದಿಕ್ಕಿ ಜ್ಞಾನಾಚ್ಯ ಜವಳ
0: ಜ್ಞಾನಾಚ ಮಾಗ ಯಾ ಜವಳ
1: ಜ್ಞಾನಾಚ ಮಾಗ ಯಾ